ಕಡೆರಾ ದೂರೇ ನಾನು ಕುಡಿಯ ಪ್ರಭು ಮಚ್ಚಿಕಾಯಿ ಹಕ್ಷಿ ಕಸಾಯಿ ಮೀನ ಸಂಪೇರುವೆ ಪ್ರಮಾಣ ಪೂಜೆ ಪ್ರಾಣ ಚೌಕೇ ಪರ ಕಿಸೆ ನಾ ಜಾಣ ದೇಖೇ ಚೌಕ